ನಮಗ್ ಹರಾಮ ಬೇಕಾರ ಯಾರಾನ್, ನಮಗ್ ಹರಾಮ ಬೇಕಾರ ಯಾರಾನ್, ಬೇಮಿನಿ ವಹ್ ಬೇದ್ಬಾರ ಯಾರಾನ್. ಕಯಾರಾನ್ ದಾಸಿ ವಿದಾಸಿಂಗ ಚಿವು, ಕಯಾರಾನ್ ದಾಸಿ ವಿದಾಸಿಂಗ ಚಿವು, ನಮ್ ವಾಳಂ ನೋರ್ ಪರ್ವರ್ದಿಗಾರ ಯಾರಾನ್. ತಲೆ ವನೈ ಚಿಬಾವರ್ ಪೆ ಕವಿ, ಏ ತಲೆ ವನೈ ಚಿಬಾವರ್ ಪೆ ಕವಿ, ಪತಾ ಹೊಸಾನ್ ಸಾತಿ ಅಸ್ಮಾರ ಯಾರಾನ್. ಅಸಲಾಮ ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಅಮೀದ ಲರಮ ಟೋಲ್ ಬಖಿಯ ರೋಗ ಜೋಡಬೈ ದ ಸೆಹತ್ ಪಜಾಮಾ ಫಿಟ್ ಫಟ್ ಲಶ್ ಪಶ್ ಪಕ್ಕುಲಾ ಗಾನು ಖಂದಾ ಗಾನು ಪಮಜು ಚಕರು ಪಕ್ವೇಶ್ ದನು ವದನು ಅವ ಪಸಾಲ್ ಗಿರು ಅವ ಖನಾ ಅಲ್ಲಾ ದಿ ಉಮ್ದ ಗಶಾನ ಖುಶಾಲಿ ಯಾನಿ ರಾವಲಿ ಅಲ್ಲಾ ದಿ ತಾಸು ಖುಶಾಲ ಸಾತಿ ಸರದ ಮಿಂಗಾ ಚೆ ಖುಶಾಲಿ ಯಾನಿ ವಿ ಏದ್ ವರಸಿ ಜುಂದೆ ಅವ ಖನ ಪಾಸೆ ಉದನಶೆ ದಾರಸ್ ಕಲ ಕಲವಿ ಸಾಸು ರೂರ್ ಸಾಸು ದೋ ಸಾಸು ಮರ್ಗರೆ ಯೋ ಪೇರ ಬ್ಯಾರ ಆಗೆ ಆರ್ ಜೆ ನಿಜಾಮ್ ಸೈದ್ ಬ್ಯಾರ ಆಗೆ ಯೋ ನಿವಿ ಅಂದಾಸ್ ಸರ ಅವ ಖನ ವಾಲೋ ಮಾವಿ ಸಮಾದ ಮೀನವಾಲ್ ಡೇರ್ ಖಪದಿ ಡೇರ್ ಗಮ ಜಪಲಿ ದಿ ಪ್ರೇದ ಮಡದ ವರಸಿ ಜೊಂದೆ ಎ ಖುಶಾಲಿ ಬಕೋ ಹಸದ ಜಗ ಮಿನ ಮೊಹಬ್ಬತ್ ಖುಶಾಲಿಯಾನೆ ಖರ್ಚಿ ಜಮಂಗ್ ದ ಟೆಲಿಫೋನ್ ನಂಬರ್ ದೇ 09973104000 0309711899 0309711899 ಜನಾಬ್ ತಾಸು ಮುಕ್ತ ಮೆಸೇಜ್ ಉಮ್ ಕೋಲ ಶೈ ಲಾಡ್ವ ಶೈ ರೈಟ್ ಮೆಸೇಜ್ ತಾ التبا ار اي بيو لکھے پل نو مخبل دزینو او خستشان میسج با ٹھیپ کھے او منگتب اے سینڈ کھے 85-83 تا ہوئے خستشان میسج چاہے کی زمانگ مینوالو تے او خستوانے میسج وی او اے چھ منگ پی پیگو خوا اسی نتا سو داسے میسجو لکھے چھ پاگی وانے پیریانم نا پیگی او نا پی انگریزان پیگی ಪಾಕಿಸ್ತಾನ ಮೆಸೇಜ್ ಉಲೆಗೇ ದಾನಿಜಾಮ್ ಸೈದ್ ಬಸ್ತಾಸು ಇಂತಜಾರ್ ಕೆ ಗಪಶಪ್ ಪ ಲಗೋ ಜಮಂಗ ಸ್ತಾಸು ಮರ್ಗರ್ ತ್ಯಾ ಬವಿ ಯೋನಸ್ ಬಜೋ ಪೂರಿ ಉದಕಿ ಗುಬನಾ ಪಾಸೆ ಪಾಸೆ ತೌಶೆ ರಾ ತೌಶೆ ಕುಯ ಮೌಸಮ ಯಸ್ತಾ ಖುದೆ ಬಿ ಖುಬಾಶಾ ದಕ್ಕಲಿ ಜರ್ಗೋ ಸರೆ ಉಮ್ ಅಲಾಯ್ ಔ ಖಂಗಾ ತೌಶೆ ಕಮಿಸ್ತೂರ್ ಮಾಲೆ ರೌಡೆ ಔ ನೂರ್ ಮಾಲೆ ರೌಡೆ ಥಜ ಥಜ ಗೊಜುನಾ ದ್ರಿ ಸಲೂರ್ ಮಾಲೆ ರೌಡೆ ಬ್ಯಾವರ್ತವಯ್ಯ.